ಸ್ಯೋ ಭಗವಾನ್ ಋಷಿ ಅನಷ್ಟುಪ್ ಛಂದ ಆದಿತ್ಯೋ ದೇವತಾ ಗೃಣಿಯೇ ಬೀಜಂ ಸೂರ್ಯಗುಂ ಶಕ್ತಿ.